ಆಗಮಹರರಾಯ ಭೋತ್ ಮುನೀದ್ ಕೋಡ್ ಅಪರಾಧು ಅಮೃತ ನಾಮ ಜಪೇ ಮಿಲ್ ಸಾಧು ಪರ ಪತ್ರೋ ಮೋಹ ಮಿಟನಾಯ ಜಾಕೋ ರಾಖೋ ಆಪ್ ಗುಸಾಯ ಪಾತ ಸಾಹೋ ಛತ್ರ ಸೇ ಸೋ ನಾನಕ ದೂಸರ ಅವರ್ನಾಥ.

ನಾಮ ಈಗ ಊಹ ಉನುಸಂಕಾಮ ಬಿನ್ಹರ ನಾಮ ಅವರ ಸವಥೋರ ತೃಪ್ತ ಅಗಾವೆ ಹರ ದರ್ಶನ ಮನ ಮೂರ ಹರಹಾವ್ ಪವಿತ್ರ ಪಂಡಾರ ಗುರ್ಬಾಣಿ ಲಾಲ್ ಗಾತ್ ಸೋ

ಅಸ್ನಿ ಮೇರೆ ಮನ ಮನಸ್ಸು ಸೇವಿಗೇಹ ಅಲಖ ಪೇವಿಗೇಹ ತಾಸು ಪ್ರೀತ ಕರಹ ಹಿಂಸ ನ ಜಾಯೇ ಮರಹ ಗುರ್ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಏಕ ಓಡ್ ಗೌಹ ಗುರ್ತಾ ಶಬ್ದ ಕಹೋಹ ಆಗ್ಯಾ ಸತ್ ಸಹೋಹ ಮನೆ ನಿಧಾನ ಲೋಹ ತುಖೇ ಸುಮಾಯಿಗೆ ಮೇರೇ ಮನ ಹರಹಾವ್ ಜೀವಿತ ಜೋಹ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಶ ಸಂತ ಉಪದೇಶ ಮೇರೇ ಮನ ಜಿ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋತ ಮನ್ನೇಗ ಸಫಲ ಸು ಆಯಾ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಜ ಗಾಯೇ ಹಾ ಪರಮ ಪದ ಪಾಯೇ ಹಾ ಹುಆರಾ ಜೋ ಬಿದ್ದೇ ಹಾ ತಾ ಕೋ ಸಗಲ ಸಿದ್ದೇ ಹಾ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಹರಹಾವ್ ಸಂತ ಭಗತ್ ಹೋಯೇ ಹಾ ದುರ್ಮದ ಖೋಯೇ ಹಾ ದಾಸ ರೇನ ಹೋಯೇ ಹಾ ವ್ಯಾಪೇ ದುಃಖ ನ ಕೋಯೇ ಹಾ ಭಗತಾ ಶರಣ ಪರ ಹಾ ಜನ್ಮ ನಾ ಕದೇ ಮರ ಹಾ ಅಸ್ತ್ರ ಸೇ ಪಯೇ ಹಾ ಹಾರ

ಕಂಡ ನೈ ಅಲಸಾಯಿಗೆ ಪಾಮನ ಪತ್ ಪುನೀತ್ ನಾಮ ನರಂಜನ ಪರಮ ಅಂಧೇರ್ ಬಿನಾಸ್ ಜ್ಞಾನ ಗುರ್ ಅಂಜನ ಗುರ್ ಜ್ಞಾನ ಅಂಜನ ಪ್ರಭ ನರಂಜನ ಜಲ ಥಲ ಮಹಿ ಎಲ ಪೂರೆಯ ಏಕ ನಿಮ್ಖ ಜಾಕಿರದೇ ವಸೆಯ ಮಿಟೇ ತಸೇ ವಸೂರೆಯ ಅಗಾಧ ಬೋಧ ಸುಮರತ್ ಸ್ವಾಮಿ ಸರ್ವ ಕಾ ಪೌ ಪಂಜನಾ ನಾನಕ ಪಯಂಪೆ ಚರಣ ಜಂಪೆ ಪಾವನ ಪತ್ ಪುನೀತ್ ನಾಮ ನರಂಜನ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೆ ಮುಯ ಅಸುರ ತೋ ಚರಣ ತುಮಾರಿ ಸರಣ ಸಿದ್ಧೆ ಹರ ಚರಣ ಕಾರಣ ಕರ್ಣ ಸ್ವಾಮಿ ಪತತ ಉದರ್ನ ಹರ ಹರೇ ಸಾಗರ ಸಂಸಾರ ಪಾವ್ಯತಾರ ನಾಮ ಸಿಮ್ರತ ಬಹುತರೆ ಆದ ಅಂತ ಬ್ಯಂತ ಖೋಜೆ ಸುನಿ ಉದರ್ನ ಸಂಸಂಗ ವಿದೇ ನಾಗ ಪಯಂಪೆ ಚರಣ ಜಂಪೆ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೆ ಭಗತ ವಚಿಲ ಹರ ಬಿರದ ಆಪ ಬನಾಯ ಜಯ ಜಯ ಸಂತ ಆರಾಧ್ಯ ತಹ ತಹ ಪ್ರಗಟಾಯ ಪ್ರಭು ಆಪ ಲೀಗೆ ಸುಮಾಯ ಸಹ ಸುಪಾಯ ಭಕ್ತ ಕಾರ್ಜ ಸಾರಯ ಆನಂದ ಹಾರ್ಜ ಮಹಾಮಂಗಲ ಸರ್ವ ದುಃಖ ವಿಸಾರಯ ಚಮತ್ಕಾರ ಪ್ರಗಾಶ ದಯ ದಿಸ ಏಕ ತಹ ದೃಷ್ಟಾಯ ನಾನಕ ಪಯಂಪೆ ಚರಣ ಜಂಪೆ ಭಗತ ವಶಲ ಹರ ಬಿರದ ಆಪ ಬನಾಯ ಆಸಾ ಮಹಲ್ಲಾ ಪಂಜವಾ ತಿರ ಸಂತನ ಸುಹಾಗ ಮರೇ ನಾ ಜಾವೇ ಜಾ ಕೇ ಗ್ರೇವ ಹರ ನಾ ಹೋ ಸೋ ಸದಗೀ ರಾವೇ ಅವನಾಸಿ ಅವಗತ ಸೋ ಪ್ರಭ ಸದಾ ನ ತನ್ ನಿರ್ಮಲಾ ನ ದೂರ ಸದಾ ಹದೂರ್ ಠಾಕುರ ದೈಜ ಪೂರ್ಣ ಸಸದ ಪ್ರಾಣ ಪತ್ ಗತ ಮತ ಜಾತೇ ಪ್ರೇ ಪ್ರೀತ ಪ್ರೀತಮ ಪಾವೇ ನಾನಕ ವಖಾಣೇ ಗುರ್ಬಚನ ಜಾಣೇ ಫಿರ ಸಂತನ ಸುಹಾಕ ಮರೇ ನಾ ಜಾವೇ ಜಾಕೋ ರಾಮ ಪತಾರ ತಾಕೇ ಅಂಧ ಕಣಾ ಸುಗವಂತಿ ಸಾನಾರ ಸೋಭಾ ಪೂರ್ಬಣಾ ಮಾಣ ಮಹತ್ ಕಲ್ಯಾಣ ಹರ ಜಸ ಸಂಗ ಸುರ್ಜನ ಸೋ ಪ್ರಭು ಸರ್ವ ಸಿದ್ಧ ನವ ನಿಧ ತಿದ ಗ್ರೇ ನೀ ಊನಾ ಸಬ ಕಶು ಮದ್ರಬಾನಿ ತೇರೇ ಮಾನೀ ಫಿರ ಸುಹಾಗತಾ ಕಾಬಣಾ ನಾನಕ ವಖಾಣೇ ಗುರ್ಬಚನ ಜಾಣೇ ಜಾ ಕೋ ರಾಮ ಪತಾರ ತಾಕೇ ಅಂಧ ಕಣಾ ಆಓ ಸಖೀ ಸಂತ ಪಾಸ ಸೇವಾ ಲಾಗಿಯೇ ಪೀಸೋ ಚರಣ ಪಖಾರ ಆಪ ತ್ಯಾಗಿಯೇ ತಯಾ ಮಿಟೇ ಸಂತಾಪ ಆಪ ನೇ ಜಾಣಾಈಯೇ ಶರಣ ಗಹೀ ಜೇ ಮಾನ ಲೀಜೇ ಕರೇ ಸೋ ಸುಖ ಪಾಈಯೇ ತರ ದಾಸ ದಾಸೀ ತಜ ಉದಾಸೀ ಕರ ಜೋಡ ದಿನ ರಹಿಣ ಜಾಗಿಯೇ ನಾನಕ ವಖಾಣೇ ಗುರ್ಬಚನ ಜಾಣೇ ಆಓ ಸਖੀ ਸੰਤ ਪਾਸ ਸੇਵਾ ਲਾਗੀਏ ਜਾ ਕੇ ਮਸਤਕ ਭਾਗ ਛੇ ਸੇਵਾ ਲਾਇਆ ਤਾਂ ਕੀ ਪੂਰਨ ਆਸ ਜਿਨ ਸਾਧ ਸੰਗ ਪਾਇਆ ਸਾਧ ਸੰਗ ਹਰ ਕੇ ਰੰਗ ਗੋਬਿੰਦ ਸਿਮਰਨ ਲੱਗ ਗਿਆ ਪਰਮ ਮੋਹ ਵਿਕਾਰ ਦੂਜਾ ਸਗਲ ਤਿਨੇ ਤਿਆਗ ਗਿਆ ਮਨ ਸ਼ਾਂਤ ਸਹਿਜ ਸੁਭਾਵ ਉਠ ਅਨੰਦ ਮੰਗਲ ਗੁਣ ਗਾਇਆ ਨਾਨਕ ਵਖਾਣੇ ਗੁਰਬਚਨ ਜਾਣੇ ਜਾ ਕੇ ਮਸਤਕ ਭਾਕ ਛੇ ਸੇਵਾ ਲਾਇਆ ਆਸਾ ਮਹੱਲਾ ਪੰਜਵਾਂ ਸਲੋਕ ਹਰ ਹਰ ਨਾਮ ਜਪੰਤਿਆਂ ਕਛ ਨਾ ਕਹੇ ਜਮਕਾਲ ਨਾਨਕ ਮਨ ਤਨ ਸੁਖੀ ਹੋਏ ਅੰਤੇ ਮਿਲੇ ਗੋਪਾਲ ਚੰਤ ਮਿਲੋ ਸੰਤਨ ਕੇ ਸੰਗ